ಗಾಮಣತದನು ಖಂಡಮಂಡಲ ಬ್ರಹ್ಮಂಡ ಕಾರ ಕರ ರಕ್ಷೆ ತೇರೆ ತಾರೆ ಸೇಯಿ ತದನು ಗಾವನ ಜ್ಯೋತದ ಪಾವನ ರತ್ತೆ ತೇರೆ ಭಕ್ತ ರಸಾಲೆ ಹೋರ ಕೇತೆ ತದನು ಗಾವನ ಸೇ ಮೈ ಚೇತನಾ ಆವನ.

ಮರ್ತಂ ಸುಹಾಗೇ ನಮೋ ಸರ್ವ ಸೌಖಂ ನಮೋ ಸರ್ವ ಪೋಖಂ ನಮೋ ಸರ್ವ ಕರ್ತಾ ನಮೋ ಸರ್ವ ಹರ್ತಾ ನಮೋ ಜೋಗ ಜೋಗೇ ನಮೋ ಪೋಗ ಪೋಗೇ.

0: ವಾಹೆಗುರು
1: ವಾಹೆಗುರು
0: ವಾಹೆಗುರು
1: ವಾಹೆಗುರು
0: ವಾಹೆಗುರು ವಾಹೆಗುರು
1: ವಾಹೆಗುರು
0: ವಾಹೆಗುರು
1: ವಾಹೆಗುರು
0: ವಾಹೆಗುರು
1: ವಾಹೆಗುರು
0: ವಾಹೆಗುರು
1: ವಾಹೆ